0: ಮೋಷ್ಟು ಮೋಷ್ಟು ಮೋಷ್ಟು ಮಾ
1: ಎಲ್ಲ ಏ ಇಷ್ಟನ ಅಪ್ರ ನೀ ಎದಕ
0: ಇಷ್ಟಪಡ್ರದೆಲ್ಲ ಸೇರಿದಕ್ಕೆ